0: ಥಿಯೇಟರ್ ಟಾಪ್ ಸ್ಟೋರಿ.
1: ಬಸ್ಲಲಿತ್ ಮಾಧ್ಯಮ ಅಪರಾಧ ವಿಮರ್ಶನ ಕಾರ್ಯಾಂಶೇಟ ದುಬೈ ಹೇದಿ ಅತರಂಗೋಟಗೆನ ಮೆರಟಟ ರಗಿನ ಸಂವಿಧಾನಾತ್ಮಕ ಅಪರಾಧ ಕರುಕುವನ ಲಲಿತ್ ಕನ್ನಂಗರ ಹೆವತ್ ಬಸ್ಲಲಿತ್ ಕೊಲಂಬ ಮಾಧ್ಯಮ ಅಪರಾಧ ವಿಮರ್ಶನ ಕಾರ್ಯಾಂಶೇಟ ಭಾರತೀ ತಿಬಿನವ. ಬಸ್ಲಲಿತ್ ಶ್ರೀಲಂಕನ್ ಗುವನ್ ಸೇವೆ ಯುಎಲ್ 226 ತರಣ ಗುವನ್ ಯಾನೇನ್ ಕಟುನಾಯಕ ಗುವನ್ ತೊಟುಪಲ ವೆತ ರಗಿನೇನು ಲಭುವೇ ಅದ ಅಲಿಯೊಮ ಪಹೈ ವಿಸ್ಸಟ ಪಮನಯ್. ಅಪರಾಧ ಪರೀಕ್ಷಣ ದೆಪಾರ್ತಮೇಂತುವೇ ನೆಲಧಾರಿನ್ ವಿಸಿನ್ ಗುವನ್ ತೊಟುಪಲೇದಿ ಪ್ರಕಾಶ ಲಭಾ ಗೆನಿಮೆನ್ ಪಸು ಅಹು ಮಾಧ್ಯಮ ಅಪರಾಧ ವಿಮರ್ಶನ ಕಾರ್ಯಾಂಶ ವೆತ ರಗಿನಿಕಿಯ. ಹಂಗ್ವೆಲ್ಲ ಮೀಗುಡ ಸಹ ಕೊಸ್ಕಮ ಪ್ರದೇಶವಲ ವ್ಯಾಪಾರಿಕೆನ್ಗೆನ್ ಕಪ್ಪಂ ಗೆನಿಮ ಬಲಾತ್ಕಾರೇನ್ ಇಡಂ ಮತ್ಪತ್ ಕರಗೆನಿಮ್ ಸಹ ಕೊಂತ್ರಾತ್ ಪದರಮ ಮತ ಪುದ್ಗಲ ಘಾತನ ಸಿದು ಕಿರಿಮ ಸಂಬಾಧೇನ್ ಬಸ್ಲಲಿಟ್ಟ ಚೋತನಾ ಎಲ್ಲವೇ ತಿಬನವ. ದೆನ್ ಕ್ರೀಡಾ ಪೋತಾಕ್. ಇಂಡಿಯಾವ ಸಹ ಶ್ರೀಲಂಕಾ ಅತರ ದೆವನ ಟೆಸ್ಟ್ ಕ್ರಿಕೆಟ್ ತರಂಗೆ ಪಲಮು ಇನಿಮ ಕ್ರೀಡಾಕರಣ ಶ್ರೀಲಂಕಾ ಕಂಡಾಯಮ ಮೆವರ ವಿಟ ಕಡಲು ದೆಕಾಕ್ತೇವಿ ಲಕುಣು ವಿಸಿಹಾಯ ಕ್ರಾಸ್ ಕರಗಿನ ಸಿಟಿನವ. ಪಿಟಿ ರಂದಿ ಸಿಟಿನೆ ಖಮಿಲ್ ಮಿಶಾರ ಸಹ ಪಸಿಂದು ಸೂರ್ಯ ಭಂಡಾರಾಯ್. ಇಂಡಿಯಾವ ಪಲಮು ನಿಮ ಸದಾ ಕಡಲು ನವ್ಯಾಕ್ತೇವಿ ಲಕುಣು ಪಾಸೆಯ ತುನಾ ಕ್ರಾಸ್ ಕಲಾ. ಕೊಲಂಬ ಎಸ್ಎಸ್ಸಿ ಪಿಟಿಯದಿ ಪವತ್ತನ ತರಂಗೆ ಸಿಯತ ಟಿವಿ ಒಸೆ ಸಜೀವ ನರಬಿಯ ಹಕ್ಕೆ.
0: ಅನುಗ್ರಹಯ ಸೆಮಟ ಅತದುನ್ ಗಮನಟ ಜವಯದುನ್ ರಟಟ ಪನದುನ್ ತಿಸ್ ವಸರಕ ವಿಶಿಷ್ಟತ್ವೇ ಅಭಿಮಾನಯ ಪೀಪಲ್ಸ್ ಲೀಸಿಂಗ್ ವಿಶ್ವಾಸೇ ಪ್ರಮುಖಯ.
2: ಅನುವಟಾಯ ದಶಮ ತೆಕೆನ್ ಅನುವಟಾಯ ದಶಮ ಹತರೆನ್.